ಸತ್ಯೈದೆ ಕರಿ ಕಿರಿತಿ ಅಂತೆ ರಹನೆ ಜಾನಿ ನೀನು ಸಾಬುತ ಧರ್ಮೈ ಪೂರ್ವಕ ರಾಜ್ಯ ಪಾಲನ ಗರಿ ಗಜೇತಿ ರಾಜಿ ಸಂತಾನ ಕೈ ನೌ ದಾಸ ದೈತಿ ರಾಣಿ ಅತಂತ ದಿಗ್ದಾರಿ ಬನಿ ಯಗ್ನ ಸಾಮು ಭಯರ ನಾರಿ ನಿರ್ಪಕಿ ಯೋಬಿಂತಿ ಘರ್ಷಿಂತ ದುಃಖೀ ಸೌ ಮಹಾರಾಜ ಹಾಮಿ ಬಹುತೈ ಸಂತನ್ನ ಹುಂದಾಮ ಸ್ವನ್ನು ಹಸ್ ಗುರು ಕಾ ಗಾಯರ ಆಯಿಲೆ ಕುನ್ ಕರ್ಮ ಲೇಯೋ ಗರಿ ಛೋರೋ ಜನ್ಮ ನ ಜಾಂಚ ಪೂರ್ಣ ಜೋನಿ ಕೋ ಸಂಪೂರ್ಣ ಬಾದಾರಿ ಸಂತಾನ ದೇಖಿ ರಾಯಿದ ಬಾಯರ ರಾಂದಾ ಭಂಚನ್ ಅಪುತ್ರಿ ಪನಿ ಮರ್ದಾಮಾ ಪನಿ ಪಿನ್ನ ಪಾನಿ ನ ಮಿಲಾನೆ ಚುಟ್ನೆ ಚ ಸ್ವರ್ಗಾಯಿ ಪನಿ ಎಷ್ಟೋ ಧೇರ ಬಿಲವ್ ಗಾರೇರ ದುಃಖಿ ಬಾಯಿ ರುಹಂತಿ ರಾಣಿ ಅನಿ ಸಮುದಾಯಿ ಕನ ರಾಣಿ ದಾಯಿ ಸಬಾದ ಉಠೇತಿ ರಾಜಾ ಪನಿ ಪೌಚಿ ಆಶ್ರಮಾ ವಶಿಷ್ಠ ಮುನಿಕಾ ಸಂಗಮಾ ಸುಜಾಯೇತ ಹೇ ಸರ್ವಜ್ಞ ಗುರು ಕಸೋ ಗರಿ ಹೋನನ್ ಛೋರಾ ಮಲಾಯಿ ಸಂತಂತ ತಿಮಿಲಾಯಿ ಛೈನ ನಿರ್ಪತೆ ಎಷ್ಟೋ ಬತಾಯೆ ತರ ಛೋರಾಕೋ ಮುಖ ಸಮ್ಮ ಹೆರ್ನು ಸ ಭಾನೆ ಎವಡಾ ಪ್ರತಿಜ್ಞಾ ಗರ ತೇಯಿ ಬಾಲಕ ಯಜ್ಞಮಾ ಬಲಿ ಗರಿ ಹುಂಚೌ ಭಾನೆ ತ್ಯೋ ಗರಿ ಹೋಲಾ ಪುತ್ರ ಅಸಲ್ ಉನೈ ಬರು ನಕೋ ಹುಂದೈನ ದೋಸ್ರೊ ಗರಿ ರಾಜಾಲೆ ಮನಮಾ ಬಿಚಾರ ಗಾರಿ ದಿಯೆ ಎಸೈ ಕಸೋರಿ ಫಿರು ಛೋರಾಕೋ ಮುಖ ಹೇರಿ ಪಿತೃ ಋಣತಾ ಸುಟ್ನೆ ಸ ಮೇರು ಬರು ಎಷ್ಟೋ ದೇರ ಬಿಲವ ಗಾರೇರ ದುಃಖಿ ಬಾಯಿ ರುಂತಿ ರಾಣಿ ಅನಿ ಸಮುದಾಯಿ ಸಬ ರಾಣಿ ಲಾಯಿ ಸಬವಾದ ಉಠೇತಿ ರಾಜಾ ಪನಿ ಪೌಂಚಿ ಆಶ್ರಮಾ ವಶಿಷ್ಠ ಮುನಿಕಾ ಸಂಗಮ ಸುಜಾಯೇತ ಹೇ ಸರ್ವಜ್ಞ ಗುರು